na wanhwe ase adwuma obi wa wo ye wo di adwuma na wo ye ne wo di agro adwuma wo so mo na ni bre ne wono a wo ye madam ana wono a wo ye adwuma wuri ano e ma na ni bre no e na wo kwa na wa ka na nan atoso yes adwuma na egu no Yawa awia ye bram betu ye Kristo ni you must be extra careful ba bua o tie mi sabre wa tra be careful abaya wasi so a wo bra so sa wo so timi ware hwe wa hwini ye nyina na gu abonten no adia e wo senka be ma wo package ma no kama na ko be fie be twia ka no isi wa hwini ye nyina gu abonten the abimui